0: will not, the force in fact will not bow under pressure. So crucial update coming in that we're tracking from Karnataka. This is about Karnataka's crackdown on rowdyism in the state. Karnataka is going to form an anti-rowdy force. Let's also listen in to what the Chief Minister had to say on this.
1: ಇದಲ್ಲದೆ ಬೆಂಗಳೂರು ನಗರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ಒಂದು ಪ್ರತ್ಯೇಕವಾದಂಥ ರೌಡಿ ಸ್ಕ್ವಾಡ್, ಎಲ್ಲ ರೌಡಿಗಳು ಯಾರು ಎಲ್ಲ ನಮಗೆ ಪೊಲೀಸ್ ಸ್ಟೇಷನಿಂದ ದೂರ ಇಡಬೇಕು ಆ ಸಂಬಂಧಗಳನ್ನು ಲೋಕಲ್ ಪೊಲೀಸ್ ಆಫೀಸರ್ಗೆ. ಸೊ ಒಳ್ಳೆ ಐ ಪಿ ಎಸ್ ಆಫೀಸರ್ ಕೈ ಕೆಳಗಡೆ ಅವ್ರದ್ದೊಂದು ಸಪ್ರೇಟ್ ಟೀಮನ್ನೇ ಬೆಂಗಳೂರು ನಗರದಲ್ಲಿ ವ್ಯವಸ್ಥೆ ಮಾಡ್ತೇವೆ. ಸೊ ಯಾರು ಕೆಲವೆಲ್ಲ ನಾವೆಲ್ಲ ಟಿ ವಿಗಳಲ್ಲಿ ಕೆಲವೆಲ್ಲ.
0: Right, my colleague Deepak now joins us on the broadcast. Deepak, that's quite an important statement that's been made by the Karnataka Chief Minister. If you could just walk us through the details, I believe the state is now taking certain measures to curb, in fact, rowdyism in the state.
2: Well, yes, there has been a menace of sorts. We've seen multiple, shootouts where the police, of course, have had to act very swiftly and strictly as well, where rowdy shooters, then they try to arrest them. We've seen them trying to attack the police. Then we've seen the police in retaliation fire at them. We've seen antisocial elements, of course, create panic on the streets. And just yesterday, we had an instance where a man was hacked to death in broad daylight in Hubli. To prevent such incidents, the Karnataka Chief Minister says that the government now is forming this special squad, which will be led by an IPS officer. He says that this team, of course, will be devoid of any sort of pressure coming in from anywhere, and their only task will be to curb, rowdies and how they have been, of course, being a menace in the society.
0: All right, Deepak, thank you so much for joining us and bringing us those crucial updates. We're tracking some more developments coming in from Karnataka for you. For Karnataka's political corridors are now buzzing. After being against his exit, the Karnataka cabinet has in fact vacancies. The big question remains who steps in. Bina Gainsborough, now former minister, broke down while announcing his resignation in a press conference in Bengaluru. The former minister has rejected the scam allegations, insisting that his exit is a personal decision. He's also accused the BJP and the JDS of political targeting and trying to mislead the public. The BJP, on the other hand, now claims that Nagendra has been made, in fact, the scapegoat, but welcomed his decision to step down.
3: Tell us, was anything communicated from the High Command to you, sir? You decided to take this decision?
4: I take my own decision.
5: Issue light konda oru, yivattu apadayatran maadkondu honti daralla, idu nijavaglu namma janakke. ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದ್ರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ. ಈ ಮನುಸ್ಮೃತಿಯ ಒಂದು ಮನುವಾದಿಗಳು, ಒಬ್ಬ ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
1: ಆಫ್ ಕೋರ್ಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, ಈ ಡಸಂಟ್ ವಾಂಟ್ ಎಂಬ್ರಾಸ್ ದಿ ಗವರ್ಮೆಂಟ್ ಇನ್ ದಿ ಪಾರ್ಟಿ. ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್, ಎ ದಲಿತ್ ಲೀಡರ್. ಈ ಹ್ಯಾಸ್ ಸ್ಯಾಕ್ರಿಫೈಸ್ ಇಸ್ ಪೊಸಿಷನ್ ಸೆಕೆಂಡ್ ಟೈಮ್ ವಿತೌಟ್ ಎನಿ. ಐ ನೋ ದಿ ಎಂಟೈರ್ ಕೇಸ್, ವಿ ಹ್ಯಾವ್ ಸ್ಟಡಿಡ್. He is no way connected. My advocates have briefed me. My investigation team also have just taken a note of it. He has done nothing wrong. But still, the party is bigger and the government is bigger. He has

0: was sworn in. So much so that Srimati Sonia Gandhi and Srimati Priyanka Gandhi Vadra decided to meet Natwar Singh Ji and discuss with him about what he was going to write in the book.
1: All right, let's now take you to Karnataka. Now, Karnataka's political corridors are now buzzing. After B. Nageswaran's exit, two cabinet vacancies are now up for the grabs. The big question remains who steps in these roles. B. Nageswaran, remember, broke down while announcing his resignation, but he still insisted that the exit was a personal decision taken by him. He even rejected the scam allegations and has even accused the BJP and the JDS of political targeting. While the BJP says that Nageswaran was made a scapegoat, but even welcomed his exit, now senior Congress MLA T. Jaya Chandra has now hit out at the cabinet expansion, saying that it does not look like a Congress government, but an all-party government. Citing lack of experience and ability, with two berths, remember, at play, the race for who is going to take up the next post continues.
2: Sir, if you could tell us, was anything communicated from the high command to you, sir? You decided to take this decision?
3: I take my own decision.
4: Okay. Issue ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊರಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುದ್ದ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು. ಒಬ್ಬ ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನುವುದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ, ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನ? ನನಗೆ ಹೋಗಿ ಬಂದಿದೆನ? ನನ್ನ ನೋಟ್ ಶೀಟ್ ಇದೆನ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು ತಾವು ಮನುವಾದಿಗಳು.
5: ಆಫ್ ಕೋರ್ಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಹಿ ಡಸಂಟ್ ವಾಂಟ್ ಎಂಬ್ರಾಸ್ ದಿ ಗವರ್ಮೆಂಟ್ ಇನ್ ದಿ ಪಾರ್ಟಿ. ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್, a Dalit leader. He has sacrificed his position second time without any. I know the entire case, we have studied. He is no way connected. My advocates have briefed me. My investigation team also have just taken a note of it. He has done nothing wrong, but still the party is bigger and the government is bigger. He has respected the party.
1: All right, that's all for now. On that note, we're slipping into a very short break. See you on the other side with more news and updates.

0: he died. And then there were three BJP MPs who had visited Sajjan Kumar's residence. They had condoled his death, soon after which there was a huge uproar over it. Earlier today, H.S. Phulka, who had joined the BJP in April this year, had condemned it. And now we have the BJP President Nitin Naveen coming out and openly condemning the visit of the three BJP MPs. Aishwarya is joining us live for more details. Yes, Aishwarya, please share with us, what more can you learn from this incident?
1: Well, the BJP top leadership have taken the matter very seriously. In fact, the sources now indicating that BJP President Nitin Naveen have summoned all the three MPs, including Rambir Viduri, Yogendra Chindolia, Kamaljeet Sherawat, in regards to the three MPs who went to the residence of Sajjan Kumar to pay condolences to his family. Remember, it is just Phulka along with R.P. Singh and several other BJP MPs who have also condemned and stated that they should have not gone. Perhaps it could be their personal visit, but Bharatiya Janata Party top leadership now taking it very seriously. The sources also indicating to us that they could be asked that on what grounds they went to the residence of Sajjan Kumar, who was accused of the 1984 Sikh riots. It remains to be seen that whether the BJP top leadership just sent show post notices to these three MPs or take stringent action against them, as being asked by many of the Aam Aadmi Party MPs as well.
0: All right, Aishwarya, thank you very much for getting us those details at the moment. And now, ladies and gentlemen, let's take a look at the background of this story on why Nitin Naveen had summoned all the three MPs. Well, the row erupted over BJP MPs visiting the residence of the 1984 Sikh riot convict Sajjan Kumar following his death. Senior advocate and 1984 anti Sikh riots petitioner H.S. Phulka has strongly condemned the visit by the BJP MPs, who were Kamaljeet Sherawat, Ramveer Singh Viduri and even Yogendra Chindolia. Now, H.S. Phulka has said that the BJP has always supported the victims' fight for justice and has questioned the decision of the three BJP MPs to offer condolences to Sajjan Kumar, who is a convict in the case. He has also called for a boycott of the three MPs, saying that sympathy should not be there and it should instead be reserved for the victims and their families.
2: उन्होंने
3: फुलका जी ने कहा, मैं भी उससे हामी भरता हूं, क्योंकि अवॉइड करना चाहिए था. हालांकि ये तीनों लोग अपने निजी तौर पर गए, क्योंकि एक बड़ी लोकसभा में से तीनों की लोकसभा कार्विन हुई है. तीनों की लोकसभा ओनली एक बड़ी लोकसभा से कट कर निकली है, जिसमें सज्जन कुमार पहले सांसद थे. एक पड़ोसी होने के नाते से शायद ये तीनों लोग गए, परंतु याद करना चाहिए कि सज्जन कुमार वो था जिसने 84 के अंदर तीन सिखों को कत्ल किया था और सजा उनको मिली हुई है.
4: एंड ऑल दिस हैपेंड, बट व्हाट हैपेंड रिसेंटली बाय बीजेपी इन दिल्ली, वेयर द पुलिस ऑफिसर्स डायरेक्टेड बाय द ऑनरेबल कमिश्नर हेडेड बाय द होम मिनिस्टर वॉज यूजिंग पैलेट गन्स. इन बिहार बीजेपी गवर्नमेंट इज यूजिंग AK-47. The way our young reporter friends, young friends in Janta Mata were smashed badly by BJP. And the same Sikh community, when they came to Delhi protesting against the three black rules that the BJP government got, the BJP government called them Khalistani. But the sad part is, we are not talking about what's happening today. Why don't we question the Home Minister? The AK-47 that was used
5: देखिए, सज्जन कुमार जी अदालत की तरफ से दोषी ठहराए गए थे सिख कत्लेआम के बारे में जो 1984 में हुआ. कांग्रेस का उसमें क्या रोल रहा वो किसी से छिपा हुआ नहीं है. जब सज्जन कुमार जी की मृत्यु हुई तो उसके ऊपर दीपिंदर हुडा जी ने क्या बोला वो जब सामने आया तो बीजेपी वाले भी बोल रहे थे. अब बीजेपी के तीन सांसद जो हैं वो उनके घर पर जाके आए हैं. क्वेश्चन ये है कि अब नितिन नवीन जी इस मामले में क्या बोलेंगे, और भाजपा जो ये कह रही है कि पंजाब में उसने अपनी अगली सरकार बनानी है, उसके जो प्रेसिडेंट यहाँ पंजाब में है केवल ढिल्लों जी. वैसे तो बीजेपी पंजाब में मैक्सिमम कांग्रेस भरी हुई है, वो कांग्रेसी विंग है भाजपा में, वो क्या बोलेंगे. लेकिन जो टकसाली भाजपा ही है वो भी इसके ऊपर एक वर्ड भी नहीं बोल रहे कि उनका क्या स्टैंड है इसके ऊपर.
0: Moving across and getting your stories that are making headlines in the state of Karnataka. Karnataka's political corridors are buzzing. This is after Karnataka Minister B. Nagendra's exit. Now, two cabinet vacancies are now up for the grabs. The big question is, who steps in? B. Nagendra broke down yesterday while announcing his resignation, but insisted that his exit was a personal decision, rejecting the scam allegations. He has also accused the BJP and the JDS of political targeting against him. And while the BJP has said that Nagendra was made a scapegoat but welcomed his exit, the BJP claims that Nagendra was made the scapegoat, but they have welcomed his decision to step down. Congress MLA TB Jayachandra has now hit out at the cabinet expansion, saying it does not look like a Congress government, but an all-party government, citing lack of experience and ability as well. Now, with two berths in play, the race for the next ministers has only intensified. Here's a look at what B. Nagendra has to say on his resignation.
2: Sir, if you could tell us, was anything communicated from the High Command to you, sir?
6: No, decision? I take my own decision.
7: Issue ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊಂಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತು ಏನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುದ್ದ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು. ಒಬ್ಬ ದಲಿತರ ಮೇಲೆ ಬರಬಾರದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
8: ಗವರ್ನರ್ ಅವರು ಕೂಡ ನನಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಬರೆದಿದ್ದಾರೆ. ಇನ್ನು ಅನೇಕದ್ದು ಬರೋದಿದೆ ನನಗೂ, ಇನ್ನು ಅನೇಕ ಕಳಿಸ್ಕೊಡೋದು ಕೂಡ ಇದೆ. ನಾನು ಅದೆಲ್ಲ ಹೇಳಕ್ಕೆ ಹೋಗುವುದಿಲ್ಲ. ನಾನು ಸೊ ನಾನು ಕಾನೂನು ಚೌಕಟ್ಟಿನಲ್ಲಿ ಅದೇನು ಮಾಡಬೇಕು ಅಂತೇಳಿ, ಕಾನೂನು ಏನು ಹೇಳ್ತದೆ ಅಂತೇಳಿ ನಾನು, ಯಾಕೆಂದರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋಕ್ಕಾಗುವುದಿಲ್ಲ, ಕಾನೂನು ಕೇಳಲೇಬೇಕಾಗ್ತದೆ. ನನ್ನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಇದೆ ಅಂತ ಪರಿಶೀಲನೆ ಮಾಡಿ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ ವಿಚಾರದಲ್ಲಿ ತೀರ್ಮಾನವನ್ನು ಮಾಡ್ತೇನೆ. ಈಗ ಅವರು ವ್ಯಕ್ತಪಡಿಸಿದ್ದಾರೆ, ನಮ್ಮ ವರಿಷ್ಠರ ಗಮನಕ್ಕೆ ಈಗ ರಾತ್ರಿ ತರ್ತೀನಿ.
0: Moving on to some other stories that we're tracking, the Prime Minister has implained for Uzbekistan, beginning his four-day diplomatic tour of Central Asia. The first leg of the tour takes Prime Minister Modi to Tashkent, where he is set to hold bilateral talks with the President of Uzbekistan. Trade, connectivity, defense, critical minerals and the regional security are expected to be key areas of discussion. And ahead of the visit, visuals from Tashkent shows how there were preparations that were underway. Prime Minister is also scheduled to visit the Lal Bahadur Shastri Memorial. The Prime Minister has called India an active and constructive SCO member, saying he looks forward to advancing India's vision for the region, anchored in security, connectivity and cooperation with the fellow members. And on to another very important story that we're tracking here on the broadcast. It is day four of the Nepal flood rescue mission. The death toll has crossed the 600 mark, with more than 300 Indians that are still missing. And amidst a third flight, material was sent by India to Nepal with 10 tons of aid, along with an 11-member team of doctors and a tunnel rescue team as well. As per reports, around 400 Indian tourists are on Chinese side in Tibet, and they